ಕಾಯ ಬಿರದ ಆಮನು ವಿಶರತ ಕಾಯ ಬಿರದ ಆಮನು ಕೇ ಅಚ್ಚರ ಜಮ ಚುಮ ಚುಮ ಚುಮ ಚುಮ ಚುಮ ಚುಮ ಚುಮ ಚುಮ

ಬಿರಜ ಆಮನು ವಿಸರನ ಕಾಯೆ ಬಿರಜ ಆಮನು ಏ ಅಚರ ಜಹಾರಿ ರುಮ ಚುಮ ರುಮ ಚುಮ ರುಮ ಚುಮ ರುಮ ಚುಮ ರುಮ ಚುಮ ರುಮ ಚುಮ